ಸುಖ ಪರಿಸ ಉದಾರ ಸಂತ ಮನೋಗತ ಪುರವಿತಿ ಆಲಿಯ ಶರಣ ಮನೆವಾಚ ಚಾಲಿವಿತಿ ಭಾರ ತ್ಯಾಂಚಾ ಸರ್ವ. ಶ್ರೋತೆ ಹೋ, ಸಂತ ಸಾವತಾಮಾಳಿನಿ ಸುದ್ಧಾ ಶೇತಿ ಆಣಿ ನಿಸರ್ಗಾಶಿ ನಾತ ಸಾಂಗಣಾರಾ ಏಕ್ ಸುಂದರ ಅಭಂಗ ಲೀಲಾ ಆಹೆ. ಜ್ಯಾತ್ ಕಾಂದಾ ಮುಳಾ ಭಾಜಿ ಯಾ ಅಭಂಗಾತೂನ್ ನಿಸರ್ಗಾಶಿ ಅಸಲೇಲೆ ಭಾವನಿಕ ನಾತ ತ್ಯಾಂನಿ ಜೋಡಲಾ ಆಹೆ. ಶೇತಮಳಾ ಪಂಢರಿ ತರ ಭಾಜಿಪಾಲಾ ವಿಠಾಯಿಚ ತ್ಯಾಂನಾ ವಾಟೆ. ಕಾಂದಾ ಮುಳಾ ಭಾಜಿ ಅವಘೀ ವಿಠಾಯಿ ಮಾಜಿ ಹಾ ಸಂದೇಶ ಪ್ರತ್ಯಕ್ಷ ಜಗಣಾರಾ ನಿಸರ್ಗ ಪೂಜಕ ಮಾಳಿ ಸಮಾಜ ಆಜ ಶೈಕ್ಷಣಿಕ ಆರ್ಥಿಕ ಬೌದ್ಧಿಕ ಆನಿ ಆಧ್ಯಾತ್ಮಿಕ ಕ್ಷೇತ್ರಾತ್ ಆಘಾಡಿವರ ಆಹೆ. ಯಾಚ ಶ್ರೇಯ ತ್ಯಾ ಸಂತಾನಕಡೆಚ ಜಾತಂ. ದೇವಾಸಾಠಿ ಸಂಸಾರ ಸೋಡಣ್ಯಾಚಿ ಗರಜ ನಾಹೀ ತರ ಸಂಸಾರಾತ್ ರಾಹುನ್ ಪ್ರಾಮಾಣಿಕಪಣೆ ಆಪಲಿ ಕರ್ತವ್ಯ ಕರ್ಮ ಪಾರ ಪಾಡಣ ಹೀಚ ಖರಿ ಈಶ್ವರ ಸೇವಾ ಆಹೆ. ಹಾ ಭಕ್ತಿಚಾ ಸೋಪಾ ಮಾರ್ಗ ಸಾಮಾನ್ಯ ಮಾಣಸಾಲಾ ತ್ಯಾಂನಿ ದಾಖವೂನ್ ದಿಲಾ.